wo ene da yin so wo se urade shrawo na urade wo shrawo kra menti ase ye wo se etwa se urade shrawo yes mi asme yawe